ನಂತರ ವಿಕ್ರಮ, ಪ್ರಥಮ ಯೋಜನಾ, ಅವಿಚಾರೇ ಜಯ ಕುಣಾ ಲಾಭಲೆ, ಭೂಪತಿ ಸತುಜ ಮುಳಿನ ಶೋಭಲೆ, ತೂ ಪೌಲಸ್ತ್ಯಾ ಸವೇ ಝುಂಜತ, ಕ್ಷೀಣ ಕ್ಷಣಜರ ಏಕಚ ಏತ, ಸನ್ಮಿತ್ರಾತೆ ರಾಘವ ಮುಕುತ, ತವ ಸೈನಿಕ ಮಗ ಅಸತೆ ಖಚಲೆ, ಭೂಪತಿ ಸತುಜ ಮುಳಿನ ಶೋಭಲೆ. ಕಾಯ ಲಾಭತೆ ಯಾ ದ್ವಂದ್ವಾನೆ, ಕಾಯ ಲಾಭತೆ ಯಾ ದ್ವಂದ್ವಾನೆ, ಪುಗತ ರಾವಣ ಲವ ವಿಜಯಾನೆ, ಲಡತೆ ರಾಕ್ಷಸ ಉನ್ಮಾದಾನೆ, ವಾನರ ಅಸತೆ ಪರತತ ಫಿರಲೆ, ಭೂಪತಿ ಸತುಜ ಮುಳಿನ ಶೋಭಲೆ. ದಶಕಂಠಚಿ ಮಗ ವಿಜಯಿ ಹೋತ, ಮೈಥಿಲೀಸ ಮಗ ಕುಠುನ ಮುಕ್ತತ, ವ್ಯರ್ಥ ಚಠರತಿ ವಚನೆ ಶಪಥ, ಕುಣಿ ರಾಕ್ಷಸ ಅಸತೆ ವಧಿಲೆ, ಭೂಪತಿ ಸತುಜ ಮುಳಿನ ಶೋಭಲೆ. ಜಾ ಜಾ ಸತ್ವರಜಾ ಜಮವಿ ಸೇನಾ, ಜಾ ಸತ್ವರಜಾ ಜಮವಿ ಸೇನಾ, ಕರಿ ರಣಜ್ಞಾ ಸುಯೋಗ್ಯ ರಚನಾ, ಆಪ್ತ ಸೈನ್ಯ ಸ ವಧು ರಾವಣ, ವ್ಯರ್ಥನ ದವಡಿ ಶೌರ್ಯ ಆಪುಲೆ, ಭೂಪತಿ ಸತುಜ ಮುಳಿನ ಶೋಭಲೆ. ಸುಗ್ರೀವಾಹೇ ಸಾಹಸ ಅಸಲೆ, ಭೂಪತಿ ಸತುಜ ಮುಳಿನ ಶೋಭಲೆ.